ಕಿಟ್ಟ ತಾಕ ಕಿಟ್ಟ ತಾಕ ಧಿಕ್ಕಿಟ್ಟ ತಾತ್ರಿ ಕಿಟ್ಟ ತಾಕ ತಿರ್ಗಿಟ್ಟ ತಾಕ ತಿರ್ಗಿಟ್ಟ ತಾಕ ತಿರ್ಗಿಟ್ಟ ತಾಕ ತಿರ್ಗಿಟ್ಟ ತಾಕ ತಿರ್ಗಿಟ್ಟ ತಾಕ ತಿರ್ಗಿಟ್ಟ ತಾಕ ತಿರ್ಗಿಟ್ಟ ತಾಕ ತಿರ್ಗಿಟ್ಟ ತಾಕ ತಿರ್ಗಿಟ್ಟ ತಾಕ ತಿರ್ಗಿಟ್ಟ ತಾಕ ತಿರ್ಗಿಟ

ತಾಕಿತ್ರಕ್ಕೆ ತಿನ್ನ ಕಿನ್ನ ಧಗಿನ ತಿನ್ನ ಘಿನ್ನ ಧಗಿತ್ರಕ್ಕೆ ತಿನ್ನ ಕಿನ್ನ ಘಿಗಿನ ದೀನಾದ ಕಿನ್ನ ತಾಕಿತ್ರಕ್ಕೆ ತಿನ್ನ ಕಿನ್ನ ಧಗಿನ ತಿನ್ನ ಘಿನ್ನ ದಾಗಿತ್ರಕ್ಕೆ ತಿನ್ನ ಕಿನ್ನ ಘಿಗಿನ ದೀನಾದ ಕಿನ್ನ ತಾಕಿತ್ರಕ್ಕೆ ತಿನ್ನ ಕಿನ್ನ ಧಗಿನ ತಿನ್ನ ಘಿನ್ನ ದಾಗಿತ್ರಕ್ಕೆ ತಿನ್ನ ಕಿನ್ನ ಘಿಗಿನ